0: σε πρέρι.
1: Παίξε, παίξε,
0: παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε, παίξε